ಶ್ರೀಕೃಷ್ಣನವನೆಯೇ ರಾಮನಾಯ್ ಕಂಡು ನೀ ಕ್ಷೇಮ ಮುರವಾಂದಿಡವೇ ನಿನಕೆ ನಪಾಡು.

ಶಿಚರಪತಿ ಸಂಕ್ಷಯಂ ವಿಧಿತ್ವ ಸುರಗಣ ಮಧ್ಯಗತೋ ವಜಸ್ಪರೇತಿ ಬಾನೋ ಭಾಸ್ಕರ ಮಾರ್ತಾಂಡ ಷಂಡರಶ್ಮಿ ದಿವಾಕರ ಆಯುರಾರೋಗ್ಯ